ಹೋಗಿ ಬರಿ ಬಂದ ನಿರಾಂದ್ರಿ ಔನ ಪರೇನಿ ಪಾಪಿ ದಿನ ಹೋಗಿ ಹಲೇ ಹಲಂತು ಬರಗಲಿ ಪಾಲೇ ಪಾಪಿ ದಿನ ಹೋಗಿ ಹಲೇ ಮಲಂತು